0: ಏನ ಇಲ್ಲನೇ ಚಮಡ ಆತ್ಕೊರ ಈಗೆತ್ತಿ ಯಾನೆ ರಾಯನು ತುಂಬ ಎತ್ತಿಲೆತ್ತಿಗೆ ಚಕೆಚ ಕುತ್ತುಮ್ಮ ಎಲ್ಜಿನಿಗೆ ಗೊಂಜಲ್ ಚಚಾಂಗ್ ಇಮ್ಮು ಚೀನ್ಯೋಚಿಗೆ ತುಂಬ 5,000 ಗುಣಿಗೆರೆ ಯು ಆರ್ ಸಕ್ಸಸ್ಫುಲ್ ಬಾಯ ಆಗ ಈಗೆತ್ತಿನ ಬಾಯಿಂಗ್ ಕೇಳಿಂಗ್ ಕೊರ ಸಕ್ಸಸ್ಫುಲ್ ಈತಿಂಗೆ 50,000 ಈಗೆತ್ತಿನ ಬಸುಬ್ಬ ಅವೆ 75,000 ಫಾಯ ಹೇ ತುಮ್ಮ ಎತ್ತಿಲೆತ್ತಿಗೆ ಚಕೆಚಾಂಗ್ ಕುತ್ತುಮ್ಮ ಎಲ್ಜಿನಿಗೆ ಗೊಂಜಲ್ ಚಚಾಂಗ್ ನಿಮ್ಮು ಚೀತಿಲೆತ್ತಿಗೆ ತಗೆಯಂಗೆ ಕೊಗರ್ಗಾ 25,000 ಸೊ ಚೀಲ್ ಜಿ ದ ಸ್ಟಾರ್ 274 ಆಶ್ ಪೊಲೀಸ್ ಅನ್ನ ಸ್ಟಾರ್ 448 ಆಶ್ ಏಯ ಮತ್ತಿ ನಾವೆ ತಿಂತ ಪದಾಲೆ ಸ್ಟಾರ್ 448 ಆಶ್ ಸ್ಟಾರ್ 448 ಆಶ್ ಕಿಮ್ಮ ಚೆ ಬಿಗ್ 9 Koba number 6 star 448 ash amachi voice nka saton kinyo chini gelo ya be meta ichi le star 448 ash ichi le star 448 ash aya tilanyin ticket na mit number ta number 6 meti lagena ma number 6 meti lagena ma number 6 na gisir gele shopping ne kole lazima nyona kariya bagan mangra nyole ne ibu nyona kariya bang da tianye 25,000 chugo shopping jaba 25,000 ichi le star 448 ash Star 448 ash agi wenanga kisirge le shopping jebol yet up 25,000 got ko changa ravi ne kiyet len ticket got 30 shillings masire 30 shillings imagine masire 30 shillings so chile baki ta star 448 ash star 448 ash ki much big 9 star 448 ash agi toy til ticket not the meeting number ta ticket ko not the meeting number 6 kagisirge le shopping hey ino ni kichenge bike change yamme ke gachu tiji tagi nyor chike 837 shillings eko william enyo aya tos ka chu tiji tene tagi nyor chike 137 ko uno tagi le dorcas so chini wa kita star 448 ash star 448 ash star 448 ash agi til tiga number 6 aya chospat inye na tayo fire 25,000 john ko boy sina ta ko boy sina 30 shillings chospat 30 shillings change tilen ticket Kukwa gwenye 25,000 Chutu zi metu ngune chospa Ngune big galaxy sito Big galaxy sito mite nano Star 448 ash Agi til ticket ne mite number 6 Hey chospa to Hey pongezi sana chospa to Anyo chike ya chike chetai So star 448 ash Star 448 Ino nige chenge bike changa besa Gichenge bike chang Nam jinge shopping chukuge chepa siling ata 25,000 kenya shillings Koge chil star 448 ash Star 448 ash Number 2 not the gago munch kwalige aya katile na gene 29 shillings winnie not the number yin ko 019 ka kwalige na boeng inguru biga la ei agera le nitan go pegun go ya god commence bi chap chap yit ko nyasin kere benen agun nanga itil ticket chamda ati geti chamda ati geti ichi le star 448 ash agitile ticket not the meeting number ni meeting number 6 kasir gele shopping jaba 25,000
1: Du ko logo yoga bimit en Wagendo en Touch FM.